0: Joo, tämä on meidän TV, joo, täällä ei näytä tää on rakka.
1: Nukaa kaap, rakka.
2: Tuonka mulla on vankpa mulla, vähä?
1: 1, 2, 3, 4, 5.
3: Jakka kanya.
1: 1, 2, 3, 4, 5.
3: Pala vankpa mulla.
2: Joo, nankaa.
1: Tämä on pala lukka, rupaa mulla. 3, 2, 3, 4, 5. Tämä on pala lukka, rupaa mulla. Tämä on pala lukka, rupaa mulla. Tämä on Yhden kalkkia rapidetään, kun olet jäänyt täällä laktinen. Pidetään, kun olet viinnaa meidän teikkaa. Pidetään, kun olet viinnaa. Nauttuun aran, kun olet viinnaa meidän. Sovi juu. Kakkaan pohjaa juu. Pidetään, että jäädä meidän rakkaan.
2: Pidetään,
1: kun Tuolla ja paljon ei teekään, kalli kun ei ole marakkari. Tuolla paljon kalli kun ei. Angun ja paljon ei karvaa, niin jääkään nauvi. Nauvi enää. Jää kummeru, nauvi.
2: Joo,
1: ei. Joo, ei. Nää voi jakaa, Dalam kau kangap lah, punya.
2: Mana?
1: Mesti nyerap tu nak beli shop tu lah. Kula bani kuni wanga, ngadu. Anak pengalaman benar air tu lah. Unyi nak perlu ngat tu lengan shop. Tara nak orang. Aku unyi nak perlu tara nak orang. Kedua lah nyerap record jengang orang. Kadil cina. Mula mula start nengen tengok belang unyi education center na, adult education center na, tengok ni ada. 1, 2, 3. Kadual na lele pun sa namrentara ora na bele ka chal ke center na ngay teng na bla unni na pungu wa nga namrentara ara me na noy gol mali eh pa tang ni na nya ala kadwa nga yo na nya workshop kadual ba le ni nursery unni na pungu ako technical school ako Paling yang pun post primary orang ko, unyel 10 ko, iya 10 ko kalau pun ko na, unyel school, post primary orang lelakanya. Ada unyel orang orang, emel orang kalau pun na, angunyel orang orang pun ko kalau adult education center ngatil ko. Angunyel orang orang ngatil yang school orang orang na, na 15 na milenya. 16 million yang ada, berada. Berada yang lima arti, no kuam work experience ko, literacy jama. Taruk, diorang tu taruk, orang hati ni jama. Literacy center yang ada. Unyer hati ni first pun dia jama yang ada. Yo, golongan apa pun le, tak kalau tak paman.
2: Agar ajar tim.
1: Golongan apa pun le, finish cak, macam shop li. Rupiah ada berjam, ada punnya. Ako, ano bro?
2: Naalin.
1: Ito na lang, uro na, uro uro na. Una ka lalo niya, ipala na yung market niya. Ipala na. Pala yun na bro lang. Panikin niya na bro, tangang na takaan na. Pero nga na palm rio. Walak ka di ka. Panikin na di ka na, takul di ka na, everything niya ka.
2: Wow.
1: Ngatali ba, ano bro, drink? Kabro.
2: Abro?
1: Lau ina beli, wang kan amat cerdas beli cermin yang tehek kalau, tiang apa langsung tiket sibek kalau, tu
3: Yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo, yo